ಸಮೂರ್ತಿರನಘೋಚಿತ್ಯೋ ಭಯಗೃದ್ಭಯನಾಶನಃ ಅಣುಬೃಹತ್ ಸ್ಥೂಲೋ ಗುಣಭೃನ್ನಿರ್ಗುಣೋ ಮಹಾನ್ ಅಧೃತಸ್ವೃತಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನಃ ಭಾರಭೃತ್ಕಥಿತೋ ಯೋಗೀ ಯೋಗೀಶಸರ್ವಕಾಮದಃ ಆಶ್ರಮಶ್ರವಣಃ ಕ್ಷಾಮಃ ಸುಪರ್ಣೋ ವಾಯುವಾಹನಃ